0: ಪಾಲ್ ಬ್ರಿಟಾನಿಯನ್ ರಿಸರ್ಚ್ ಕಠ್ಮಂಡು ಕಾಲಿಕೆ ಕಸ್ತಾಪಿ ಶಾಖಹನು ಚಾವತಿ ಮಾಲಿಕೂರ್ ಗವರ್ನರ್ ಹೋಮ್ ಅಸ್ಪತಾಲ
1: ಸಾಮಾಜಿಕ ಸುರಕ್ಷಾ ಸ್ವಾಸ್ಥ್ಯ ವಿಮಾ ಸುಟಿನ ವೆಬ್ಸೈಟ್ ಜಿಸ್

ಸಾಧ್ಯವಿಲ್ಲ. ಹಾಗೆ ಚೆನ್ನಾಗಿ ಸಂಸ್ಕಾರಗಳನ್ನು ಸೇರಿಸಿ ಸಮರ್ಪಣೆ ಸೇರ್ತಾರೆ.